ಇಂಥ ಕಣ್ಣನ್ನು ವೇರೆದ್ದಿ ಎರುಗ ಪರತು ಇಂಥ ಕಣ್ಣನು ಏರೆದ್ದಿ ಎರುಗ ಪರತು

ನಾವ ಸಮುದ್ರ ಶಿಖರ ನಾವ ಶೇಖರ ಮನ ಭವ ಸಮುದ್ರ ಸುಖದ ನಾವ ಶೇಖರ ಮನ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ